ಆಯಾಲು ಮಿನ್ನಲ್ದಿ ಮೋಗೆನಮ್ಮ ವಲಪು ವಿಮಾನಾನ ತಲಪುಲ ವೇಗಾನ ವಚ್ಚಾಯಿ ಕಾ